0: ಆಹಾರ ಗಾಯಕ ದಿಲೀಪ್ ಇರಾಕಿದೆ ತೋರ್ ಮತ್ತು ವಾಚಕಿ ಈಗ ಬೆಳಿದ್ದೀರಿ ಆಹಾರ ಗಾಯಕಿ ಮತ್ತು ಏನೋ
1: ಅಲ್ಲ ಬಡ್ಕೊಂಡ